ಚಿಂತನೆ ಚಾಲು ರಾಮ ನಾಮ ಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ಮೇಲು ನೀ ಚಿಂತನೆ ಚಾಲು ನೀ ನಾಮ ಮೇಲು ಚಿಂತನೆ ಚಾಲು

ರಾಮ ಚಿಂತನೆ ಚಾಲು ರಾಮ ನಾಮ ನಿಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ನಿಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ನಿಮೇಲು ನೀ ಚಿಂತನೆ ಚಾಲು ನೀ ನಾಮ ನಿಮೇಲು ನೀ ಚಿಂತನೆ

ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ವರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ.

ಕೊಟ್ಟೆನು ಮಾನಂಬೆ ಘನಮನು ಮನ ದೇಶ ನೀತಿ ನಿಮ್ಮಂಟಗಲ್ಪಿ ನೇಟಿಕಿಚ್ಚಿರಿ ನೇಟಿಕಿಚ್ಚಿರಿ ಪರದೇಶ ನೀತುಲರಸಿ ವೆಸೆ ವಿಚಿತ್ರ ಸ್ವೇಚ್ಛೆಯನು